ಆಕಾಶವಾಣಿ ಮಾಯಾಜಾಲಂ ತಸ್ಮಾತ್ ಜಾಗ್ರತ ನಾಟಿಕ ರಚನ ಅನಂತ ಹೃದಯರಾಜ್ ನಿರ್ವಹಣ ಶ್ರೀ ಎಲಿಸೆಲ ನಾಗೇಶ್ವರರಾವ್ ವಿನಂಡಿ ಮಾಯಾಜಾಲಂ ತಸ್ಮಾತ್ ಜಾಗ್ರತ ನಾಟಿಕ